ಬರ್ರಿ ಮಾಡುವಾಗ ಹೋಗಿ ಸರಣ ಕ್ರಿಯಾಮ ಕುಚಂದಿಗೆ ಅಂತಂದು ಎತ್ತು ಲೊಕ್ಕ ಸರಿ ಒಂದು ಬಾರ್ಯೋ ಇದ್ರ ನೋವೆಂತ ಅತ್ತು ಮಿಟ್ ಪಡಿಸಿ ಅಂಪ್ರೆ ಎಂದ ಮಾಡಿದ್ರೆ ಅತ್ತಿ ಅಂಪೋದಾ ಇನ್ನಿ ಅಯ್ಯೋ ಅದ ರೊಕ್ಕ ಆಗುತ್ತೆ ಸಾಂಜಾ.